0: ಸಮಸ್ತಾ ಅಚೀಷ್ಟೇ ಮಂಗೋಹಿ ಮಶೈತಾ ವಿಸ್ಪನಾಂ ಚಾಹುಮತನಾಂ ಹುಕ್ತನಾಂ ಅವರಷ್ಟನಾಂ ವಹಿಷ್ಟಂಗೋಯಿ ಔಥ ಚ ಚಿತ್ರೇ ಮಶೌನೇ ಅಶೈವಹು ವೈಷ್ಟೇ ಮಸ್ತೆ ಅಷ್ಟಾಸ್ತೆ ಅಷ್ಟೌ ಮಾಹ್ಯತಶೈ ವಹಿಷ್ಟಾಯ ಅಶೇ.
1: We now bring you some specially selected music.